0: ಸಂಘಟನೆಗಳಿಂದ ಮೂಟು ಹೋಗುವುದಕ್ಕೆ ಮರಾಮಿಸುವ ವಿಶ್ವ ಸ್ವಾಸ್ಥ್ಯ ಸಂಘಟನೆ ಇಂತ ವ್ಯಕ್ತಿಗೆ ದೈನಿಕ 5 ಗ್ರಾಂ ಸಮಾನ ನೂನ್ ಸೇವನೆಗಳನ್ನು ಉಪಯುಕ್ತವಾಗಿ ಸಲಹೆ ನೀಡಿದ್ದು
1: ನಿಯಮಿತ ರೂಪಾಯಿಟ್ಟು ಶಾರೀರಿಕ ದಯಾಮಿ ಮತ್ತು ಸ್ವಸ್ಥವಾಗುವ
0: ಸಂತುಲಿತ ಭೋಜನ ಪರ್ಯಾಪ್ತ ನಿಂದ್ರ ಸಕಾರಾತ್ಮಕ ಸೂಚ ಚಿಂತಾ ಸತನಾಪಾತ ಮುಕ್ತ ರೋಗ ಮತ್ತು ರೋಗಾಟ ಪಹಂಚ
1: 40 ವರ್ಷ ಪ್ರತಿಪತ್ತಿ ನಿಯಮಿತ ಸ್ವಸ್ಥ ಜಾಸ್ತರು
0: ಚೀಲ ಪದಾರ್ಥ ಮಾಂಸ ಮಾಸು ಕಮ್ ಖಾವು
1: ವಿಡಿಯೋ ಗುಂಪು ಎಫ್ಎಂ ದ್ವಾರಾ ಸಂಗೀತ ಪ್ರಸಾರಿಸುತ್ತೇವೆ.

ಅದರ ಸಂಗ್ರಹಣೆ ನಾಲ್ಕು ಪದ ಕಬ್ಬಿನ ನಾಲ್ಕು ಪದಾರ್ಥ ಮಾತ್ರ ತಯಾರಾದರು ಸ್ವಸ್ಥರ ಉಜ್ವಲ ಭವಿಷ್ಯ ಇರುವುದು. ರೇಡಿಯೋ ಗುರುಭಾವನೆಗಳಿಗೂ ಸಹಕಾರಿ ಸ್ವಾಸ್ಥ್ಯಕ್ಕಾಗಿ ಪಡೆಯಲಾದ ಜನರಿಗೆ ಸಾಧ್ಯ.